0: ಈ ಡ್ರೈವರ್ ಬಂದಿಟ್ಟಾರೆ, ಐ ನೀಡ್ ಟು ಗೋ, ಬಾಯ್. ನನಗೆ ಸ್ಪೆಷಲ್ ಕ್ಲಾಸ್ ಇದೆ, ನೀವು ಹೋಗಿ, ನಾನು ಬರ್ತೀನಿ. ಹಾಯ್ ಗಾಯ್ಸ್, ರಘು ನೀ ಡ್ರೈವರ್ ಬರಲ್ಲ, ನನ್ನ ಡ್ರಾಪ್ ಮಾಡ್ರಿ.
1: ಓಕೆ, ನಿಮ್ಗೆ ಬರ್ರಿ, ನಂಗೆ ಹೆಂಗೆ ಬರೋಣ ಸರ್. ಇದ್ರಿ

0: ಏ ಡ್ರೈವರ್ ಬಂದಿಟ್ಟಾರೆ, ಐ ನೀಡ್ ಟು ಗೋ, ಬಾಯ್. ನನಗೆ ಸ್ಪೆಷಲ್ ಕ್ಲಾಸ್ ಇದೆ, ನೀವು ಹೋಗಿ, ನಾನು ಬರ್ತೀನಿ. ಹಾಯ್ ಗಾಯ್ಸ್, ಪ್ರಭು ನೀವು ಡ್ರೈವರ್ ಬರಲ್ಲ, ಏನೋ ಡ್ರಾಪ್ ಮಾಡ್ರಿ.
1: ಓಕೆ, ನೀವು ಹಂಗೆ ಬರ್ರಿ, ನಂಗೆ ಹಂಗೆ ಬರೋಣ. ಸರಿ, ಬರೀಯಾ.

0: ಈ ಡ್ರೈವರ್ ಬಂದಿದ್ದಾರೆ. ಐ ನೀಡ್ ಟು ಗೋ, ಬಾಯ್. ನನಗೆ ಸ್ಪೆಷಲ್ ಕ್ಲಾಸ್ ಇದೆ, ನೀವು ಹೋಗಿ, ನಾನು ಬರ್ತೀನಿ. ಹಾಯ್ ಗಾಯ್ಸ್, ಪ್ರಭು ನೀ ಡ್ರೈವರ್ ಬರಲ್ಲ, ಏನೋ ಡ್ರಾಪ್ ಮಾಡ್ರಿ.
1: ಓಕೆ, ನೀವು ಹಂಗೆ ಬರ್ರಿ, ನಂಗೆ ಹೆಂಗೆ ಬರೋಣ. ಸರಿ, ಬರೀಯಾ.

0: ಈ ಡ್ರೈವರ್ ಬಂದಿದ್ದಾರೆ. ಐ ನೀಡ್ ಟು ಗೋ, ಬಾಯ್. ನನಗೆ ಸ್ಪೆಷಲ್ ಕ್ಲಾಸ್ ಇದೆ, ನೀವು ಹೋಗಿ, ನಾನು ಬರ್ತೀನಿ. ಹಾಯ್ ಗಾಯ್ಸ್, ರಘು ನೀವು ಡ್ರೈವರ್ ಬರಲ್ಲ, ನಾನು ಡ್ರಾಪ್ ಮಾಡ್ರಿ.
1: ಓಕೆ, ನೀವು ಹೆಂಗ್ ವೇಳೆ ಬರ್ರಿ, ನಂಗೆ ಹೆಂಗ್ ವೇಳೆ ಬರೋಣ. ಸರಿ, ಬಿಡಿಯಾ.